0: ಏತಿನಮಲ ರಾತ್ರಿ ಹತಟ ಲಕ್ಕನೇನ್
1: ಸಂದತಿ ದಾರ ಸಂದತಿ ದಾರ ಕಾಟಕ್ ಕಲಿ ಪತ್ತರ ವಿಸ್ತರ ಸಮಗ ಅಲುತಿಮ ತುರುತುರು ದನಗನ್ನ ಉನುಸುಮ್ಮನ ದೇಶಪಾಲನೆಯ ವಿದಿಸ್ ಕ್ರೀಡಾ ತುರುತುರು ಸವಿಸ್ತರನ
2: ಲಕ್ಕನ ಮೋಡಿಂಗ್ ಇಸ್ ಅಲ್ಲಿ
3: ಒಬೇ ಕೋಟಿಪತಿ ಸಿಹಿನೆಯ ಅದ ಸೆಬೇವೇಯ್ದ ರಾತ್ರಿ ದಹಾಯಟ ಲಕ್ಕಾಂಡ ಅಹನ್ನ ಜಾತಿಕ ಲೊತರೈ ಮಂಡಳಿಯ ಸಿಯುನುಮ ಟಿಕೆಟ್ ಪತ್ತೊಲ ಜಾಗ್ರಾಹಿ ಪ್ರತಿಪಾಲ ಅದು ರಾತ್ರಿಯೇಮ ಒಬಟ ಕಿಯನ ಎಕ್ಕಮ ರೇಡಿಯೋವ ಲಕ್ಕಾಂಡ
4: FM 93.5 FM 93.7 ಲಕ್ಕಾಂಡ ರೇಡಿಯೋ ITN

0: ದಶಮಪಹ ಅನುತು ನಾಯ್ ದಶಮಹತ ಲಖಂಡ ರೇಡಿಯೋ ITN ಸಭೆ ಶ್ರೀಲಂಕೆಯ ಹಂಡ
1: ವಿಲಾವ ಸಾಸ್ ದೇಖಾಯ
2: ವಿಲಾವ ಒಬ್ಬ ವೇತ ಗಿನಾ

0: ಭೂಮಿಸುತಿ ಇಮ್ರಾನ್ ಬೋಗಡ ಆದರಣೀಯ ಪ್ರವೀಣ ಶಿಲ್ಪಿನಿಯಮೇ ಭೂಮ ಅರುದ್ಬರ ವಾಸವಾದ್ ಗೀತೆ ಸಮುಚ್ಚಯಕ್ಕೆ ನಾದ ಸಂದದಿಯ ಧಾರಮೆ ಪ್ರಾಸಾಂಗಿಕ ಸಜೀವಕರಣೆಯ ಎಲೆಸೆನ್ ವಾಸವಾದ್ ಕಲಾಟ ಅಭಿ ಒಬ್ಬುಮೇಟ ವೇದಿಕಾವೆನ್ ಸಮುದೆನ್ನೆ ಯಲಿತ್ ಯಲಿ ಅಲಿತ್ ವಿವೇದಿಕಾವೇ ಸಿಟ್ ಒಬ್ಬುಮೇ ಗೆಯು ಅರುದ್ಬರ ಗೀತಾವಲಿ ವಸೆಯ ಬಿದಾಗನ್ವೆ ಆದರಣೀಯ ಸಹೋದರ ರಸವತು ನೆಕ್ಕ ಹಮು ಬೀಮೆ ಬಲಾಪುರತ್ವ ಪೆರದರಿವ ಭೂಮಿಸುತಿ ಒಬ್ಬುಮೇಟ ನವದಾತ್ ಆದರಣೀಯ ಸಹೋದರ ರಸವತುನೆ ಬೊಮ್ಮ ಆದರಣೀಯವ ಪ್ರೇಮಣೀಯವ ರಸವತ್ವ ಗಲಾಗನೆಯನ ಮೇ ಸಂದದಿಯಧಾರ ಪ್ರಾಸಾಂಗಿಕ ಸಜೀವಕರಣೆ ಅವಸಾನ್ ನದಿಯರ ಅಪಿ ಸೂದಾನಂ ವಿಶಾರದ ಎಡ್ವರ್ಡ್ ಜಯಕುಡೀಶ್ವರೇನ್ ಮೆತನ್ ಸಿಟ್ ರಸವತ್ ಕರನಟ ಅಪಿ ಸಿರು ದಿನ ಹೊಂದ ಆತ್ಮ ಸಂಪ್ರಸಾದ ಯಾಕಿಕತ ಕರಮು ನವತತ್ ಪ್ರಾಣ ಸಮ ಪ್ರೇಮೆ ರಾಗಸ್ವರ ಬಿಂದುಮಿನ್ ಮಾನವೀಯ ಪ್ರೇಮೆ ಸೌಂದರ್ಯಾತ್ಮಕ ವಿಯಮನವೆನುವೆನ್ ಮೇ ವೇದಿಕಾವೇ ಸಿಟ ಗಾಯನ್ನಟ ವಿಶಾರದ ಎಡ್ವರ್ಡ್ ಜಯಕುಡಿ ಪ್ರವೀಣ ಗಾಯನ ವೇದಿಯಾನಂಟ
1: ಅಸುವ ದಶಕ ಮುಲ್ಬಾಗೆ ಮಂ ಕೆಲನಿಯ ಗುರುಕುಲ ವಿದ್ಯಾಲಯ ಸಂಗೀತಾಚಾರ್ಯವರ ವಿದ್ಯೆ ವಡಬಾರಗ ನಟ ಎಹಿದಿ ಮಠ ಹೊಂದಿನ ಕವಿಲಿಯನ ಸಿಂಹಲ ಗುರುತುಮೆ ಕಂಬವು ನ ಎತ್ತಿಂದಿ ಮಾ ಅಹುಗೆ ನಿರ್ಮಾಣ ಯಮ್ಯಂ ವಿದ್ಯೆಟ ಬಲಲ ರಸವಿಂದಲ ಮಾ ಆರಾಧನಾ ಕಲಾ ಗೀತ್ಯಾಕ್ಲಿಯ ಮುದ ಕೇಳ ಎತ್ತಕೊಟ್ಟು ಅಹು ಏಕವಾರ ಮುಖ್ಯ ಗೀತ ಲಿಯನ್ನು ಒಂದನ್ನ ಕವಿ ವಿತರೈ ಲಿಯನ್ನು ದಾನ್ನ ಕೇಳ ಕೆಸೆ ನಮೂತ್ ಮಗೇ ಪೆರತ್ತೇಟ ಬಹು ದವಸಕ್ ಮಠ ಹೊರೆಂ ಗೀತ ದೇಕಗೆನದ್ದುನ್ನ ವಿನಾಯಿಟ ಪೆನ್ನನ್ನೆಪ ಹೊಂದನೆತ್ತ ಮೇಕೆ ಇರ್ಲದಾನ ಕುಣುಕೂಡಿಟ ದಾನ ಏಯಿನ್ ಎಗ್ಗೀಯಕ್ ತಮೈ ಪಿನ್ನ ಮಲೆ ಸುಧ ಎನ್ನ ಗಿಹಿಂ ವದ ಮೂನ ಪುರ ಪೆಂಪಿಲ್ಲ ಕಿನ ಗೀಯ ಏ ವಿಶಿಕರಣ ಗೀಲ ದುನ್ನ ದೇವನಿ ಗೀಯ ತಮೈ ದೆನ್ ಮಂಗಯನ್ನೆ ಎದಾ ಏ ಸಿಂಹದ ಗುರುವರ ವಿಲಹಿ